ತರ ಲವು ಸಿಂಗುಗಿ ವಫಂದ ತಾಬಿಗನಿ ಅಪಿಕ್ ಪಂಗಾಗಿ ಕನಬ ಪುಂಗ್ ತರುಕ್ ಮಿನಿಟ್ ತರಮಂಗ ನಿಂಗೊಂಬಂ ಮಲಾ ಲೈಮನ ಸಕ್ಪ ಮೈತೈಸೆ ತಾಪ ಫಂಗಿಗನಿ.

ಆಕಾಶವಾಣಿ ಇಂಫಾಲ್ ಹೌಸಿಕ್ ಅಯುಕೆ ಪುಂ ತರೆತ್ ಮಖಾಯ್ ತಾರೆ ಮಿಕು ಖರಗಿ ಮತುಂದ ಮಣಿಪುರಿದ ಪಾವ್ ತಾವ ಫಂಗ್ಬಿರಗನಿ.

ಇಂಗ್ ಕುಂಜಾ ಲಿಸಿಂಗ್ ಅಮಗ ಚಮಾಪನ್ ನಿಫು ಮಾಥೋಯ್ದ ಜರ್ಮನಿಗೆ ಹಿಟ್ಲರ್ ಮದಿ ಬ್ರಿಟಿಷಿಂಗಿ ಮರಕ್ತ ಹೌರಕ್ಕಿವ ನುಂಗ್ಶಿನದ ಬಗಿ ಮೈರಿಕ್ನ ಅಶುಮ್ ಅಶುಮ್ ಪಾಕ್ಥೋಕ್ ಚೌಕ್ಥೋರಕ್ತುನ ಲಾನ್ಗಿ ಮೈರಿ ಒಯ್ರಕ್ಕಿ ನಕಲ್ಲಮರೊಂದ ಬ್ರಿಟಿಷ್ ಅಮೆರಿಕ ಫ್ರಾನ್ಸ್ ಅಮದಿ ಮಕೋಯ್ಗಿ ಮಿಚಂಗ್ ಲೈಬಾಕ್ಷಿಂಗ್ ಅದುಗ ನಕಲ್ಲಮರೊಂದನ ಜರ್ಮನಿ ಇಟ್ಲಿ ಜಪಾನ್ ಅದುಗ ಮಕೋಯ್ಗಿ ಮಿಚಂಗ್ಶಿಂಗ್ನ ಕಾಂಗ್ಬೂ ಕಾಂಗ್ಬೂ ನೈನರಕ್ತುನ ಮಾಲೇಮ್ಗಿ ಅನೀಶುಭ ಲಂಜಾವ್ ಒಯ್ರಕ್ಕಿ.

0: صداكو إتشي جيبي ما فوتو سيدا تاري بنا هاكي نوك مي نوك مي بماي تونغ سيناتنا نهاكي أسينغ بماي تونغ دو أمو هن أو بفانغل روي كو فانغل روي
1: كيو تومي كو
2: أجا
1: نوبوي كو
3: كيه كيو جا
1: نكوي شليرمي فري نكوي مي أمون نو ಮತ್ತೊಂದು ಸುಪ್ಪುಗೆ ಹೋಯ್ನತ್ತ ಇವಂ ಪಂಥದೋಕ್ರವ ಸದಾಕೋಗಿದಮಕ್ ಐಕೋಯ್ ಕರಿ ತೋಗ್ಸಿಗೆ
3: ಅಜಾ
1: ಹಾಯೋ
3: ಸದಾಕೋನ ಹಾಸ್ಪಿಟಲ್ದ ಲೈರಿಂಗೈದ ಮಾಕಿ ಅಪಾಂಬಕ ಯಾಹಿರಮ್ಮೆ
1: ಹಾ ಕರಿ ಕರಿ ಹರಮ್ಲಿವ ಮಾಕಿ ಅಪಾಂಬಕದಿಮಕ್ ಐಕೋಯ್ನ ಥಬಕ್ ಹೋಯ್ನ ಪಂಥೋಕ್ನವ ಹೊನಗದವನೆ
2: ಅಜಾ
1: ಹಾಯೋ
2: ಮಾಕ್ನ ಚೇಗಿ ವೈನು ಲಿಸಿಂಗ ಅಮ ಸಾಬ ಗಮ್ಲಮ್ದಬಗಿ ನುಂಗಾಯ್ತಬ ಫೊಂಗ್ದೋಕ್ಲಮ್ಮೆ ಈ ಚೇಗಿ ಬೇಮಾ ನಹಾಕ್ನ ವೈನು ಲಿಸಿಂಗ ಅಮ ಲಾಯ್ದ ಕನಿಂಬಗಿ ಮಂಗ್ಲಾಂದೋ ಐಕೋಯ್ನ ಥೋಂಗ್ನವ ಹೊನ್ನರಕ್ಕೆ ವೈನುಸಿಂಗ್ದುಗಿ ಮಪಾನ್ನ ನಹಾಕಿ ಥವಾಯ್ ಮಿರೇಲ್ನ ಲೈರೈ ಬಾಗ್ದ ಇಂಗ್ನ ಚಿಕ್ನ ಲೈಬೋಯುಕೋ ಸದಾಕೋ
1: ಅದುದಿ ಮಹಾಕಿದಮಕ್ತ ಶೇಗಿ ವೈನು ಲಿಸಿಂಗ್ ಅಮ ಸಾವನ ಐಕೋಯ್ಗೆ ಅಹಾನ್ಮ ಥಬಕ್ ಓಯ್ರಸಿ
3: ಹೋಯೋಜಾ
2: ಓಜಾ
1: ಹಾಯೋ
2: ಹೀರೋ ಸಿಮಾದ ಸದಾಕೋಗಿ ಮಿತಮ್ಮ ಮಸು ಥಮ್ನಿಂಗೆ
1: ವೆರಿ ಗುಡ್ ಐಡಿಯಾ ಮುದುದಿ ಯಾಮ್ ಫೈನೆ ಐಕೋಯಿ ಸರ್ಕಾರನಸು ಹೀರೋ ಸಿಮಾಬು ಲಾನಿ ನಿಶಿಂ ಖುಬಂ ಶಾಂತಿಗಿ ಮಫಮ್ ಮಮ ಒಯಲ್ಲಬನಿನ ಸದಾಕೋಗಿ ಮಿತಮ್ ಸು ಥಮ್ಲಸ
3: ಅದುದಿ ಸರ್ಕಾರದ ಸದಾಕೋಗಿ ಮಿತಮ್ ಸು ಶಾವಿ ಹೈಜಸಿ ಓಜಾ
1: ನವೋಯ್ಕೋ
3: ಓಜಾ
1: ಮಸಿ ಪುನಮಕ್ ಸರ್ಕಾರನ ತೋ ವಿಗದ ಉನತಿ
3: ಕರಿ
1: ಐಕೋಯಿನ ಸಾಜಗದವ ಸದಾಕೋಗಿ ಮಿತಮ್
3: ಹಾ
1: ಐಕೋಯಿ ಅಪ್ಪನ್ ಬವಕನ್ ಥೌನಾಲಿಂಗ್ ಜೇಂತನ ಸದಾಕೋಗಿ ಮಿತಮ್ನ ಮಾಲೇಮ್ ಚಿನ್ಮ ತುಂಗ್ನ ಫೋನ್ ಗದವನಿ ನತಿ ನಕೋಯ್ ಬುಂಗಮ್ ಲೋಯ್ ಹನಿ ಸಿನ್ನಬ್ರ
2: ಓಜಾ ಸದಾಕೋಗಿ ದಮಕ್ ತೈ ಕೋಯ್ ಕೈ ದೊಂಗ್ ನುಂಗ್ ನಿಂಗ್ ಹನ್ನರೋಯ್
1: ಗುಡ್ ಅದು ನೀದನ ತರಾಗಿ ಸೈ ಶುನ ಲೆಂಗ್ ಥೋಂಗ್ ಫೈ ಹೈನರಿ ಬನಿ
2: ಓಜಾ
1: ಲಾನ್ ಪಾಂಬ ಕನಾನ್ ಎತೋಂ ಬೋಂಬು ಲಾನ್ ಗಿ ಖುಲೈ ಒಯ್ನಬ ಪಾಂ ಲಗಸು ಮಸಿಗಿ ಸೈನಾ ಸೈ ಥೇಂಗ ಚಿ ಪಾಂಬ ಮೀ ಮತ್ತ ಮಾಲೇಮ್ ದಲೇರ
2: ಓಜಾ
1: ಎತೋಂ ಬೋಂ ಗೆ ಅಕೀವ ಸದಾಕೋಗಿ ಪುನ್ಸಿ ಮಹಾಕಿ ಕೊಲಾವನ ಮಿಯಾಮ್ಗಿ ಲಿಂಜೆಲ್ ಒಹಿಂಗದವನಿ
2: ಐಕೋಯ್ ನಸಿದಗಿ ಚೇಗಿ ವೈನು ಸಾಬ ಹೌರಸೆ
1: ಹೌರಸೆ
3: ತೊಮಿಕೊ ವೈನು ಶಿಂಗಿ ಮಶಾದುದ ಸದಾಕೋಗಿ ಕೊಲಾವ್ಸು ಇಶಿಕೊ
2: ಇಸೆ ಅದುಗ ಸುತಿ ನುಮಿತ್ ಕುದಿಂಗಿ ಐಕೋಯ್ನ ಹಿರೋಶಿಮಾ ವಾರ್ ಮೆಮೋರಿಯಲ್ ಸಹರ್ಗಿ ಕಾಚಿನ್ ಕೊಯಾ ಮಫಮ್ ಕುದಿಂಗ್ ಮಕ್ತ ಸಿನ್ ಬಥುಂಗ್ನ ಚತ್ಲಗ ಚೀಗಿ ವೈನು ಯೋಲುಶಿಕೊ ವೈನುಗಿ ಪರಿಂಗ್ ಪಹೆಲ್ಲುಸಿ ಸದಾಕೋಗಿ ಮಪಾವ್ಸು ತಮ್ಲುಶೆ ಅದು ವೈನುಗಿ ಮಮಲ್ದಿ
1: ತೊಮಿಕೊ
2: ಅಜಾ
1: ನುಂಗ್ಸಿನವ ಅಮದಿ ಥಮೋಯ್ಗೆ ಮಮಲ್ ಹಾಯ್ವ ಅಮ ಅಮುಕ್ ಲೈಕಿಗದ್ರ ನೀವೇಮ್ಮ
4: ಹಿರೋಶಿಮಾದಲ್ಲ ಪಿರಿಬಲಂ ಕೊಯ್ಬಸಿ ಹಿರೋಶಿಮಾಗಿ ಮೈಥೋಂಗ್ ಫೋಟೋಸೆ ಅಮುಕ್ ಅಮಮ್ಮತ ಲೈಬಿಯುವ ಫೋಟೋ ಅಸಿನ ಎತೋಂಗಿ ಮೈಷಾ ಲಾಂಗ್ದ್ರಿಂಗೈಗಿ ಮೊಮೋನ್ ಮೊಮೋನ್ ನೋಬ್ಲಿವ ಹಿರೋಶಿಮಾಗಿ ಶಹರ್ನೆ

0: ಲಾಂಥೋಕ್ಚರಿ ಐಕ್ವೆಗಿ ಚಯೋಲ್ಗಿ ಓಯಿನ ಪುಥೋಕ್ಚಬ ಕುದೋಲ್ ಚಯೋಲ್ ಸಿದ ಮಣಿಪುರ್
1: ಲಮ್ದಮ್ ಅಮ್ಮಗಿ ಯಲ್ಹೌಮಿ ಸಿಂಗ್ಬು ಮಸಾಗಿ ಲಮ್ ಚತ್ನಲೋಂಚತ್ ಅಮದಿ ಮಸಾಗಿ ಮಸಕ್ ಮಂಗಹಂದನ ಗಾಕ್ಚೆನಬಗಿ ಹಕ್ ಯುನೈಟೆಡ್ ನೇಷನ್ಸ್ ಡಿಕ್ಲರೇಷನ್ ಆನ್ ದ ರೈಟ್ಸ್ ಆಫ್ ಇಂಡಿಜಿನಸ್ ಪೀಪಲ್ಸ್ನ ಮಯೇಕ್ ಸೇಂಗ್ನ ಪೀರಿ ಮಾಲೇಮ್ಗಿ ತೊಂಗಾನ್ ತೊಂಗಾನ್ಪ ಮಫಮ್ ಕಯಾದ ಯಲ್ಹೌ ಪುರುಪ್ ನತ್ತಬ ಅತೋಪ್ಪ ಮಿಯೋಯ್ ಕಾಂಗ್ಲುಪ್ ಕಯಾನ ಯೋತ್ಸಿನ್ಕಿದುನ ಖೊಂಗುಲ್ ಮುತ್ಕಿಬಗಿ ವಾರಿ ಸಿಂಗ್ ಮಣಿಪುರದಸು ಥೋಕ್ಲಗದ್ರಾ ಹೈಬಗಿ ಅಚೌಬ ಅಕೀಬ ಫೌನರಕ್ಲಿ ಅಕೀಬ ಅಸಿಬು ಕೋಕ್ನಬ ಸಂವಿಧಾನ ಪೀಬ ಪಾಂಬೈ ಅಮನಿ ಹಾಯ್ನ ಲೌನರಿಬ ನ್ಯಾಷನಲ್ ರೆಜಿಸ್ಟರ್ ಆಫ್ ಸಿಟಿಜನ್ ಎನ್ಆರ್ಸಿಗಿ ಅಚೌಬ ಇಹೌ ಅಮ ಹೌಕಿಬ ನುಮಿತ್ ಖರನಿ ಅಸಿದ ಕನ್ಖಲಕ್ಲಿ ಹಿರಮಸಿಗಿ ಮತಾಂಗ್ದ ಮಣಿಪುರದ ಎನ್ಆರ್ಸಿಗಿ ತಂಗಾಯಿ ಫದಬ ಪಲ್ಲದುನ ಮಣಿಪುರ ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಹಾನ್ ಆಕ್ಟಿಂಗ್ ಚೇರ್ಪರ್ಸನ್ ಒಯರಂಬ ಸೀನಿಯರ್ ಅಡ್ವೊಕೇಟ್ ಖೈದೆ ಮನಿಗ ಉನದುನ ವಾರಿ ಸಾಬಗೆ ಸರುಖರ ತಹಂಜರಿ
2: ಮಣಿಪುರದ ನ್ಯಾಷನಲ್ ರಿಜಿಸ್ಟ್ರಾರ್ ಆಫ್ ಸಿಟಿಜನ್ಸ್ ಅಪ್ಡೇಟ್ ತಗೋದಬನಿ ಸೆನ್ಸಸ್ ತೌದ್ರಿಂಗೈ ಮಮಾಂಗ್ದ ಡಿಲಿಮಿಟೇಷನ್ ಅಮಸುಂಗ್ ಸೆನ್ಸಸ್ ಅಸಿ ತೌದ್ರಿಂಗೈಗಿ ಮಮಾಂಗ್ದ ಎನ್ಆರ್ಸಿ ಹಾನ ತಗೋದಬನಿ ಹೈಬಗೆ ಅಕನ್ಬ ಇಹೌ ಅಮ ಯಾಮನ ಕನ್ನ ಚಂಚಿಲ್ಲಿ ತಸೇಂಬ ಮಕ್ತಿ ಹೈರಿಬ ಮಪಾಂದಗಿ ಆಯ್ನ ಯಾದನ ಚಂಗಕ್ಪ ಮಿತೋಪ್ ಅಸಿ ಖಂದೋಗ ಚಪ್ ಚಾಬ ಅಕೊಯ್ಗಿ ಸೆನ್ಸಸ್ ತೌಬತನ ಖ್ವಾಯ್ದಗಿ ಹೆನ ಫಬ ಪೋರ್ ಅಮನಿ ಹೈಬಸಿ ಮ್ಯಾಮ್ ಪುನ್ಮಕ್ನ ಯಾನರಬ ವಾಫಮ್ ಅಮನಿ
3: NRCC ಮಣಿಪುರದ ತಹೌದಬ ತಾರಗದಿ ಮಸಿನ ಒಯರಕ್ಪ ಯಾಬ ಕುದೋಂಗ್ ಚಾದಬ ಕುದೋಂಗ್ ಥಿಗದಬ ಲೈರಗದಿ ಅದಾಯ ಮತಾಂಗ್ದಸು ತಂಬಿಯೋಸ
2: NRCC ಮಣಿಪುರದ ತಹೌದಬ ತಾರಗದಿ ಸೆನ್ಸಸ್ನ ಹಾನ ತೋಕ್ಸಿನ ಹರಗದಿ ಪಾಪ್ಯುಲೇಷನ್ ಸಿದ ಡೆಮೋಕ್ರೆಟಿಕ್ ಅಂಬಿಲಾನ್ಸ್ ಅಕೊಯಿ ಲೈರಿಬ ಚಿತೇಕ್ ಚಿಹಿನಾಯ್ಬ ಹೈಗದ್ರ ಮಪ್ಪುಮ ಅಮದ ಸಾಥಿನ ಮಪಾನಿಗೆ ಸಂಗಪ್ಪ ಮಿತೋಪ್ ಸಿಂಗ್ದುನ ಸಿಟಿಜನ್ ಒಯ್ಸಿನ್ಗಿದನ ಅಚೌಬ ಮಫಮ್ ಅಮದ ಕೇಂದ್ರ ಅಮದ ಲಿಸಿಂಗ್ ಹುಂಫು ಲೈಬ ಕೇಂದ್ರ ಅಮದ ಲಿಸಿಂಗ್ ಕುಂಥ್ರಾ ಲೈಬ ಅದುಗುಂಬಗಿ ಮೋಂ ಅಮ ಒಯ್ದನ ಸೆಮ್ದೋಕ್ ಸೆಂಬಿನ್ ಅಮ ಲಾಕ್ಪ ಕಾಂದ ಮಿತೋಪ್ ಮಾಕ್ತಿಗೆ ಕನ್ಸ್ಟಿಟ್ಯುವೆನ್ಸಿ ಕಯಾ ಅಮ ಥೋರ ಅನೇಬ ಕನ್ಸ್ಟಿಟ್ಯುವೆನ್ಸಿ ಅಸೆಂಬ್ಲಿ ಸೆಗ್ಮೆಂಟ್ ಕಯಾ ಅಮದ ಮಿತೋಪ್ ಸಿಂಗ್ನ ಮಪುಂಗ್ ಅನ್ನ ಮೆಜೋರಿಟಿ ಒಯ್ದನ ಮಿತೋಪ್ ಕಯಾ ಅಸೆಂಬ್ಲಿದ ಲಾಕ್ಪ ಯಾಬಗೆ ಪೋಟ್ ಅಮ ಲೈಯಬ ಪಾಪ್ಯುಲೇಷನ್ ಸೆ ಚೆಕ್ ತೌನಬ ಸೆನ್ಸಸ್ ಚೆಕ್ ತೌನಬ NRC ಮಣಿಪುರಿ ಇಂಡಿಯನ್ ಅಸೆಂಬಸಿಂಗ್ ಅದು ಮದು ಖಂಗ್ದೋಕ್ತಬ ಯಾದಬ ಪೋಟ್ ಅಮ ಒಯಬ
3: ಚತರಿಬ ಕೊಂಜಂಗ್ಸಿ ಥೆಂಗ್ಮಲ್ಲಿ ಹೈನೆ ಲೌಬ್ರ ನತ್ರಗ ಹೌಜಿ ಹೌಜಿ ಒಯಬ ಯಾಬಗಿ ಪೋಸಿಬಿಲಿಟಿ ದು ಲೈರಿಬ್ರ ಹೈಬದು ಸುತಂಬಿಯಸ್
2: ಥೆಂಗ್ಮಚು ಥೆಂಗ್ನ ಹೌಜಿ ಅಕನ್ಬ ಯಾಮ್ನ ಮೋಂಗ್ ತಾನ ಯಾಮ್ ಕನ್ನ ಸಗಚರಕ್ತನ ಮಯಾಮ್ ಪುನಮಕ್ನ ಸಪೋರ್ಟ್ ತರಪಸೆ ಮಚಿ ಚುಮ್ಮಿ ಅದು ಖರ ಥೆಂಗ್ಮಚು ಥೆಂಗ್ನ ಮೇಕಪ್ ಥೋಕ್ಮಿನ ಅದು ವೆಲ್ ಇನ್ ಗುಡ್
3: NRCಗೆ ಮತಾಂಗ್ಸಿದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಒಯ್ಬ ಸರುಕ್ಸಿಂಗ್ದೋ ಅದು ಪನ್ಬಿಯುದುಗ ಇಂಡಿಯಾಗೆ ಅತೋಪ ಸ್ಟೇಟ್ಸಿಂಗ್ಸ್ದ ತೌಕಿಬಗೆ ಮೋಂಗ್ ಮತೌದಸು ತೆಂತಕ್ನ ಪನ್ಬಿಯೋಸ್
2: ಹೋಯ್ ಅಸ್ಸಾಂದ ಯಾನ ಚೆನ್ನಾಗರೆ ಮರುವಿನ ಸುಪ್ರೀಂ ಕೋರ್ಟ್ನ ಒರ್ಡರ್ ಅಮ್ಮ ತೌಬದಗಿ ಅಸ್ಸಾಂದ ಮಿತೋಪ್ಸೆ ಬಾಂಗ್ಲಾದೇಶದಗಿ ಕಡಾಯ್ದಗಿ ಯಾಮ ಹೆಂಜಿಲಕ್ಪ ಅದನ್ನ ಮರಮ್ ಒಯ್ದನ 2019ದಗಿ ಚೆನ್ನರಕ್ಪನಿ ಅದುಬು ಅದು ಬಾವುದ ಅಕೊಯ್ಗೆ ಮಿತೋಪ್ ಖಂದೋಕ್ಪದ ಮಿತೋಪ್ ನಿ ಮಿತೋಪ್ ನತೆ ಹನಿಗೆನಬಸೆ ಮಿಸಿಂಗ್ ಲಾಕ್ ತರ ಮಾಪನ್ ಯಾವುದಗಿ ಅದು ಮ ಫೊರೆನ ಟ್ರೈಬುನಲ್ನ ಚಿಂಬ ಲಿಂಗ್ದನ

ಸಸರಗೆಯ ನಸಿ ಸೀದ್ರವಸು ಸಹಿ ತರಾ ಲೈರಗ ಒಯ್ರವಸು ನರಾಯ್ ಅಮುಕ್ ತಂಗ್ ಸೀಗದವ ಲೈರೆಯ ಪುನ್ಸಿ ಓಮೋರ ಭಂಗದವ ಲೈತವ ಮಪ್ಪೂಕ್ಸೆ ನರಾಯ್ ಥವಾಯ್ ಥಾ ಜರುರು ಗೇ ಪೋ ಅಶುಮ್ನ ಖುನೌರೇನ್ಬಸೆ ಮತ್ವಾಯ್ದಿ ನುಂಗಾಯ್ತು.

0: ಭೂಮಿಕಾಯಿ ಫೌಬಾ ರೇರ್ ಡಿಸೀಸ್ ಅಂಡ್ ಜೆನೆಟಿಕ್ಸ್ ಒಪಿಡಿ ಫಂಬ ಹೌಸರೆ ಜಿಂದ ಸೋಯ್ಬ ಲೈಬದಿಗೆ ಹೊರಕ್ಪ ಲೈನಾ ಸಿಂಗ್ ಪೂಪದಗಿ ಶೋಯ್ರಕ್ಪ ಮಪುಂಗ್ ಮರ ಈ ಫಾರಕ್ಪದ ತಿಂಥಬ ನಟ್ರಗ ಇಮುಂಗ್ ಮನುಂಗಿ ಶುರೋಂದ ಲೌನಬ ಲೈನಾ ಸಿಂಗ್ ಲೈ ಹಾಯ್ನ ಚಿಂಗ್ನಬ ಸಿಂಗ್ಬು ಖಂಗ್ದೋಕ್ಪ ಗ್ಯಾನ್ ತಾಮಿನಬ ಅಮದಿ ತೌಫಮ್ ಥೋಕ್ಪ ಥೌರಮ್ ಸಿಂಗ್ಗಿದಮಕ್ ಮಿಯಾಮ್ದ ಲಾಕ್ಪಿನಬ ಖಂಗಂಜರಿ ಮಖಾ ತಾಬ ಕುಪಮರೋಲ್ಗಿದಮಕ್ ರೇರ್ ಡಿಸೀಸ್ ಅಂಡ್ ಜೆನೆಟಿಕ್ಸ್ ಒಪಿಡಿ ಸೆಕೆಂಡ್ ಫ್ಲೋರ್ ನ್ಯೂ ಒಪಿಡಿ ಬ್ಲಾಕ್ ರಿಮ್ಸ್ ಇಂಫಾಲ್ದ ಲಾಕ್ಪಿನಬ ನಿಂಗ್ ಸಿಂಗ್ಜರಿ
1: ತಾವಿರಿವ ಪಾವಸಿ ಆಕಾಶವಾಣಿ ಇಂಫಾಲ್ದಗಿನಿ ಗ್ಲಾಸ್ಕೋ ಕಾಮನ್ವೆಲ್ ಗೇಮ್ಸ್ ಲಿಸಿಂಗನಿ ಕುಂತರುಕ್ತ ತಕಮಾನ್ ಫಂಗ್ಲಕ್ರಬ ಸಿಂಗ್ ಮಸುಂಗ್ ಸರುಕ್ ಯಾರುಬ ಸಾನರೋಯ್ ಸಿಂಗ್ಬು ಮುಖ್ಯಮಂತ್ರಿ ಯುಮ್ನಾಮ್ ಖ್ಯಾಮ್ ಚಾನಂಗಸಿ ಇಂಫಾಲ್ಗೆ ಕುಮಲ್ ಲಂಪಾಕ್ತ ಲೈಬ ಇಂಡೋರ್ ಸ್ಟೇಡಿಯಂದ ತರಾಮ್ನ ಓಕ್ರಿ ಥೌರಮಸಿಗ್ ಮರಿ ಲೈನನ ಕುಂತ್ರಾ ತರುಕ್ ಅಮಸುಂಗ್ ಕುಂತ್ರಾ ತರ್ ಶುಭ ನ್ಯಾಷನಲ್ ಗೇಮ್ಸ್ದ ಸನಾಗಿ ತಕಮಾನ್ ಫಂಗ್ಲಕ್ರಬ ಸಾನರೋಯ್ ಸಿಂಗ್ದ ಅಪಾಯಿಂಟ್ಮೆಂಟ್ ಲೆಟರ್ ಸಿಂಗ್ ಸುಯಾನ್ಥೋಕಿ ಥರಮದ ವಾಂಗಾಂಗ್ಬದ ಮುಖ್ಯಮಂತ್ರಿ ನಹಾಯ್ ಮಣಿಪುರದ ಥೋನಿಂಗ್ದವ ಥೌದೋಕ್ಸಿಂಗ್ದಗಿ ಫಜದವ ಫಿವಂ ಅಮ ಲೈರಿಂಗೈ ಚೆರಕ್ತ ಗ್ಲಾಸ್ಕೋ ಕಾಮನ್ವೆಲ್ ಗೇಮ್ಸ್ದ ಮಣಿಪುರ ಮಸಾಮನ ಇಹಾನ್ ಹಾನ ತಕಮಾನ್ ನರೊಪ್ಪಗಿ ವಾರಿನ ಭಾರತ್ ಪುಂಬದ ನೆನ್ಕಿ ಮಣಿಪುರ್ಗೆ ಮಿಂಚರ್ ಪುರಕ್ಲಿವ ಸಾನರೋಯ್ ಸಿಂಗ್ಬು ಹೇನ ಪುಂಗ್ ಥೌಗತ್ನಬ ಸರ್ಕಾರನ ಸ್ಪೆಷಲ್ ರಿಕ್ರೂಟ್ಮೆಂಟ್ ಪಾಲಿಸಿ ಅಮ ಶ್ಯಾಮ್ನಗನಿ ಹರಿವ ಪಾಲಿಸಿ ಅಸಿಗಿ ಮಖಾದ ತಕಮಾನ್ ನರೊಪ್ಪ ಸಾನರೋಯ್ ಸಿಂಗ್ ಹಾನದಗಿ ಹೇನ ಥಬಕ್ ಪಿಬ ಗಮನನಬ ಹೊನರಿ ಮುಖ್ಯಮಂತ್ರಿ ನಹಾಯ್
2: ಕೈಗುಮ ಮಕ್ಕಳದಗಿ ಸಾನರೋಯ್ ಲೋ ಮದಂದ ಬಾಯಸ್ ಲೈದನವ ಕ್ಯಾಬಿನೆಟ್ ಮಥಂಗ ಹಂದಕಿ ಲಾಸ್ಟ್ ಪೋರ್ಗದೋ ಮಾಲೆ ಎಂಗುದ ಹೈಪೆನ್ ಯೆಂಗಲ್ಲಮದ ಫಂಗಿ ಫಂಗಿ ಮೆಡಲ್ ಸಿಂಗುಗಿ ಮಾ ಕಾನಪಿತು ಸೋ ದೇ ಹೈಂಗ್ ಸರ್ಟಿಫಿಕೇಟ್ ಸುಮಿಲ ಅಲಿನ ಯೆಂಗಕಾನ ಅಂಗಾಂ ಸಿಂಗುಗಿ ಮಾಕ್ತ ಮಕ್ಕಳ ಲೈಜರಂಗಿ ಅದನ ಕೈಗುಮ ಮಕ್ಕಳದಗಿ ಕೋಯ ಅರೋಟ್ ಬಲೈತನ ಕೋಯನ ನಮಗೆ ಕಾಂಗ್ರೆಸ್ ಸೇಂಬ ಅವರ ಮಸಿ ಹೈನ ಅದುಮ ತೌರೆ ಹಾನ ಕಾಮನ್ವೆಲ್ದ ಲಾಕ್ತ ಮಂಗಾ ಪಿರಂಬದೋ ಹಂದಕಿ ಕುಂಪಿರನಿ ಅದುಗ ಸಿಲ್ವರ್ ತರ ಪಿರಂಬದೋ ಮಂಗಾ ಪಿರನಿ ಅದುಗ ಪಾರ್ಟಿಸಿಪೇಟ್ ಜಿ ಲೈಬಾಕ್ಸಿ ರಿಸೋರ್ಸ್ ರಿಸೋರ್ಸ್ಫುಲ್ ಹೇನ ಒಯ್ದಾಗದಿ ಹೇನ ಪಿರಕಿನಿ ಯಾಮ್ನ ಪಿಲಿ ಹೇನ ನಿಂಗನ್ನ
1: ಫೆಡರೇಷನ್ ಆಫ್ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ ಫಾಕ್ಸ್ ಮಣಿಪುರ್ನ ಸಿಂಧುನ ಅಂಗಸಿ ಮಣಿಪುರ್ ಯೂನಿವರ್ಸಿಟಿಗೆ ಆಡಿಟೋರಿಯಂದ ಮಿಯಾಂಗಿ ಮಿಫಮ್ ಅಮ ಪಾಂಗ್ತೋಕ್ರೆ ರೀಸೆಟ್ಟಿಂಗ್ ದ ಪೊಲಿಟಿಕಲ್ ಅಫ್ಹಿವಲ್ ಇನ್ ಮಣಿಪುರ್ ಇಶ್ಯೂಸ್ ಅಂಡ್ ಚಾಲೆಂಜಸ್ ಹೈವ ಹಿರಮ್ದ ಪಾಂಗ್ತೋಕಿಬ ಮಿಫಮ್ ಅದುದ ತೊಂಗಾನ್ ತೊಂಗಾನ್ಬ ವಾರೆಪ್ ಅನಿ ಲೌಕಿ ಅಹನ್ಬ ವಾರೆಪ್ ಅದುದಿ ಹೇನ ಸಾಫಬ ಪುನ್ನ ಹಿಂಗ್ಮಿನ್ನಬ ಪುನ್ನ ಸೌಕಟ್ ಮಿನಬ ನುಂಗ್ಸಿ ಚಾನನ ಮರ ತಪ್ಪನ ಪಾನ್ಬ ಮಣಿಪುರ್ ಅಮ ಸೆಂಗತ್ನಬಗಿದಮಕ್ ತಂಗ್ದು ಲೈತಾಬ ಅಮತೊಯ್ಬ ಅಪುನ್ಬಗಿ ಲಿಸಿಂಗ್ ಅಮದ ಥಮೋಯ್ ಶೆಂಗ್ನ ಸಂಕ್ಷಿನ್ ಮಿನಸಿ ಹೈಬಸಿನಿ ಅನಿಶುಭ ವಾರೆಪ್ನ ವಾಕಲ್ ಮಿಟ್ಯಂಗ್ ಸುಸಿನ್ನಬ ಪುನ್ನ ಹಿಂಗ್ಮಿನಬ ನುಂಗ್ಸಿ ಚಾನಬ ಮರ ತಪ್ಪ ಮಣಿಪುರ್ ಅಮ ಅಮುಕ್ ಸೆಂಗತ್ ಮಿನಬ ಹೈಬು ವಾಕಲ್ ಮಿಟ್ಯಂಗ್ ಅಸಿದ ಯುಂಫಮ್ ಒಯ್ರಗ ಕಾಂಗ್ಲುಪ್ ಪುರ್ ಪುನ್ನ ವಾರಿ ಸನಮಿನಬ ಶಂಕ್ತಾಯ್ನಬ ಪುರಕ್ಪ ಕಾಂಗ್ಲುಪ್ ಪುರ್ ಪುಂಬ ಕೋನ್ಸಿನ್ಬ ಮದಿ ಗಣತಾಂತ್ರಿಕ ಒಯ್ಬ ಮವಂಗ್ದ ಪುರ್ ಖುದಿಮಕ್ನ ಪುನ್ನ ಸೌಗತ್ ಮಿನಬ ಹೈಬಸಿನಿ ಮಿಫಮ್ ಅದುದ ತೊಂಗಾನ್ ತೊಂಗಾನ್ವ ಪುರುಪ್ ಸಿಂಗಿ ಮಸಕ್ ನಾಯ್ಬ ಲುಸಿಂಗ್ಬ ಕಯಾಸು ಸರುಕ್ ಯಾಕಿ ಥಾಂಗ ಖುಂಜಮ್ ಸಿಂಗ್ ಅಮ ಸುಂಗ್ ಲೈನಿಂಗ್ ಥೌ ಲಂಪಾಕ್ತ ಬ್ರಿಕ್ಸ್ ಸರೋಪನ್ ಅಭಿಯಾನ್ ಲಿಸಿಂಗನಿ ಕುಂತರುಕ್ ನಸಿ ಪಾಂಗ್ತೊಕ್ರೆ ಹೊಂಪುತರ ಮಾಥೋಯ್ ಸುಬ ಸಿ ಆರ್ ಪಿ ಎಫ್ ಬಟಾಲಿಯನ್ ಮೊಯ್ರಾಂಗ್ ಫಾರೆಸ್ಟ್ ರೇಂಜ್ ಬಿಷ್ಣುಪುರ್ ಫಾರೆಸ್ಟ್ ಡಿವಿಜನ್ ಮಾರ್ನಿಂಗ್ ಸ್ಟಾರ್ ಅಸೋಸಿಯೇಷನ್ ಥಾಂಗ ಖುಂಜಮ್ ಲೈಕಾಯ್ ಅಮಸುಂಗ್ ಮಾಂಗ್ಜಿಲ್ ಥಾಬಿ ವಿ ಎಲ್ ಎಫ್ ನ ಪುಣ್ಯ ಸಿಂಧುನು ಪಾಂಗ್ತೊಕಿಬ ಥೊರಮರುದ ಉಚ್ಚರ ಲಿಸಿಂಗ್ ಹೊಂ ಸಾಚುಕ್ಲೋಮ್ ಥಾಕಿ ಹಾರ್ಟಿಕಲ್ಚರ್ ಆ್ಯಂಡ್ ಸೋಯಿಲ್ ಕನ್ಸರ್ವೇಷನ್ ಡೈರೆಕ್ಟೊರೇಟ್ ಕಿಮಿಯಂಗ್ ಮಖಾದ ಮಂಗಾಲ್ ಆರ್ಗಾನಿಕ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ನ ಗಸಿ ರಾಜಸ್ಥಾನದ ಆರ್ಗಾನಿಕ್ ಕಿಹೋಮ್ ಕಿಲೋಗ್ರಾಮ್ ಸಂವಾರೋಮ್ ಯೋನ್ಖ್ರೆ ಕಿಹೋಮ್ ಸಿಂಗ್ ಅದು ಗಸಿ ಇಂಫಾಲ್ ಲೈಬ ಹಾರ್ಟಿಕಲ್ಚರ್ ಆ್ಯಂಡ್ ಸೋಯಿಲ್ ಕನ್ಸರ್ವೇಷನ್ಗೆ ಆಫೀಸ್ ಕಾಂಪ್ಲೆಕ್ಸ್ದಗಿ ಲಂ ಥಾಕಿ ಮಣಿಪುರ್ ಸ್ಥತ್ ಸುಮಂಗ್ಲೀಲಾ ಕೌನ್ಸಿಲ್ನ ಸಿಂಧುನ ಪ್ಯಾಲೇಸ್ ಕಾಂಪೌಂಡ್ ಲೈಬ ಇಬೋಯಮ ಸುಮಂಗ್ಲೀಲಾ ಸಂಗ್ಲೆಯಿಂದ ಥಾಮ ಸುಮ್ನ ಸತರಕ್ಪ ಕುಂತ್ರಾ ನಿತೋಯ್ ಶುಭ ಸುಮಂಗ್ಲೀಲಾಗಿ ವಾಕ್ಶಾಪ್ ಗಸಿ ಲೋಯಿಸಿನ್ಖ್ರೆ ಮೊಯ್ರಾಂಗ್ ಪರ್ಬದ ಯುಂಫಮ್ ಒಯ್ದನ ಪಾಂಗ್ತೊಕ್ಪ ವಾಕ್ಸಪ್ ಅದುದ ಪುನ್ನ ಮ್ಯೂ ಶಾಮಕ್ಕುನ್ ಸರುಕ್ ಯಾಕಿ ಗಸಿ ಲೋಯಿಸಿನ್ ನಿಮಿತ್ತ ಮೊಯ್ರಾಂಗ್ ಪರ್ಬದ ಯುಂಫಮ್ ಒಯ್ಬ ಲೀಲಾ ನಿಪ್ಪಾನ್ ಉಟ್ಕಿ ಕಕ್ಸಿಂಗ್ ಜಿಲ್ಲಾಗಿ ಪಲ್ಯಾಣದ ಗಸಿ ಅಸಾಮ್ ರೈಫಲ್ಸ್ನ ಸಿಂಧುನ ಲೇಮ್ನ ಲಯಂಬಗೆ ಕ್ಯಾಮ್ ಅಮ ಪಾಂಗ್ತೊಕ್ರೆ ಐ ಜಿ ಎ ಆರ್ ಸೌತ್ಗೆ ಪಾವ್ನ ಹಾಯ್ ಕ್ಯಾಮ್ ಅದುದ ಅಹಮದಾಬಾದ್ ಲೈಬ ಇಫಿಕ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ದಗಿ ಲಾಕ್ಪ ಡಾಕ್ಟರ್ ಸಿಂಗಿ ಕಾಂಗ್ಬು ಅಮಸು ಸರುಕ್ ಯಾಕಿ ಕ್ಯಾಮ್ ಅದುದ ಪುನ್ನ ಮ್ಯೂಯ್ ಸಾತ್ರೆಟ್ ಹೊಂಪುತ್ರ ಮಂಗ ಲಯಂಕಿ ಅಮರಂದ ಅಸಾಮ್ ರೈಫಲ್ಸ್ನ ಹೊರಕ್ಲಿಬ ನಹರೋಲ್ ಸಿಂಗ್ದ ಹೇನ ಶಕ್ತಿ ಪೀನೆನಬಗೆ ಪಾಂಡಮ್ದ ಸೊರಸಾನ್ಪುರ್ ಅಮಸುಂಗ್ ಕಾಂಗ್ ಪೊಪ್ಪಿಗೆ ತೊಂಗಾನ್ ತೊಂಗಾನ ಒಪ್ಪಮ್ ಸಿಂಗ್ದ ನಹರೋಲ್ ಸಿಂಗ್ ಉನದುನ ವಾರಿ ಶಾನಬಗೆ ಥೋರಮ್ ಸಿಂಗ್ ಪಾಂಗ್ತೊಕ್ರೆ ಹೈರಿ ಅಸ್ಸಾಂಗೆ ಸಿಲ್ಸರ್ಡ್ ಲೈಬ ರೋಂಗ್ಪುರ್ ಪಾರ್ಟ್ ಟೂದ ಗಸಿ ಬೀರ್ ಟಿಕೇಂದ್ರಜಿತ್ ಕಿಮಿತಮ್ ಅಮ್ಮ ಕಿ ಮೈಖುಮ್ ಹಾಂಗ್ದೊಕ್ರೆ ಥೌರ್ಮದು ಬೀರ್ ಟಿಕೇಂದ್ರಜಿತ್

ಸಿಂಗಿ ಬುಂಗೋಯ್ ಸೀಲಾಯಿನ ಮುಕ್ಕದಾಯ್ದು ನೋಡ ಸಿಯನ್ಮ ತಾನರಕ್ಪದು ಊವದು ತಂಬನಿ ಪಾ ಸಿಂಗನ ಕುಯೋಲ್ ಹಾವ ತಾನರಕ್ಪ ಮಸೇದ ಥೋ ಇಂಥೂದನ ಇಲಕ್ಪ ಯಾರು ಹಂದು ನಕುಯ್ ಮೊರಾಂಗ್ ಲಂದಮ್ದ ಲೈಬ ಯಾರು ಉಚ್ಚುಂಗ್ ಲವಾಯ್ದ ಹಾವದು ಲೋಯ್ ಥಾಗದ ಉರಿಬನಿ ಹಾಯ್ದನ ತಂಬನಿ ಪಾ ಖರನ ಮಾ ಮಾಗ ಮಬಾ ಇಬುಂಗೋ ನೋರೇಲ್ ಹಂಜಬಗ ಅನೀಸೆ ಉಚ್ಚುಂಗ್ ಲವಾಯ್ದ ಲೋಯ್ ಥಾಗರೆ ಮೊರಾಂಗ್ ಲಂದಮ್ದ ಧಮ್ಮರೋಯ್ ಹಾಯ್ದನ ಅಂಗಾಂಗಸಿನ ತಂಬನಿ ಪಾ ತರಾಸಿನ ಖದಾಂಗ್ ಸೆಲ್ಲಾಯ್ ಹಾಯ್ರಗ ಮೊಯ್ನ ಭೀಮೂ ಸೆಲ್ಲರಗ ಮರಿ ಮರಿ ಪರೇ ಝಾನ ಖೊಯೋಲ್ ಹಾವ ಪೂರಗ ಲಾಕ್ಪದೋ